ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹೆರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಪರಿಮಳ ದೇಶಪಾಂಡೆ. ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳಿ ರಕ್ಷಾಬಂಧನ ಈ ಕುರಿತು ಅಭಿಪ್ರಾಯಗಳಿಂದ ಕೂಡಿದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದ ನಿರೂಪಣೆ ಹಾಗೂ ಸಂಯೋಜನೆ ಶ್ರೀಮತಿ ಪರಿಮಳ ದೇಶಪಾಂಡೆ. ಕೇಳಿ ರಕ್ಷಾಬಂಧನ ಅಭಿಪ್ರಾಯಗಳಿಂದ ಕೂಡಿದ ವಿಶೇಷ ಕಾರ್ಯಕ್ರಮ. ಶ್ರೋತೃ ಬಂಧುಗಳಿಗೆ ನಮಸ್ಕಾರ. ರಕ್ಷಾಬಂಧನ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಸ್ನೇಹಿತರೆ, ಪ್ರತಿ ವತ್ಸರದಲ್ಲಿ ಸರ್ವಶ್ರೇಷ್ಠವಾದ ಮಾಸ ಎಂದರೆ ಶ್ರಾವಣ ಮಾಸ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ವರ್ಷವಿಡೀ ಸಾಲು ಹಬ್ಬಗಳ ಸರಪಳಿ ನೇಸರದ ನೈಸರ್ಗಿಕ ಹಚ್ಚು ಹಸಿರಿನ ವಾತಾವರಣ ಸೃಷ್ಟಿಗೆ ಆದ್ಯತೆ ನೀಡುತ್ತದೆ. ಸುಂದರ ಸೊಬಗಿನ ಪ್ರಕೃತಿ ಕಣ್ಮಣಿಯ ತಣಿಸಿದರೆ ಸಮಸ್ತ ಜೀವಕೋಟಿಗೆ ಜೀವನಾಧಾರೆಯಾದ ಭಾರತದ ಬೆನ್ನೆಲುಬೆಗಳಾದ ನಮ್ಮ ರೈತಣ್ಣರಿಗೆ ಹೊಲಗದ್ದೆಗಳಲ್ಲಿ ಬೆಳೆಯುತ್ತಿರುವ ವಸುಂಧರೆ ಸಂತಸದ ಹಿಗ್ಗು ಸುಗ್ಗಿಕಾಲದಂತೆ ಭಾಸವಾಗುತ್ತದೆ. ಶ್ರಾವಣ ಮಾಸದ ಜಿಟಿಜಿಟಿ ಮಳೆಯ ತಂಪಾದ ಗಾಳಿ ಹಚ್ಚು ಹಸಿರಿನ ಆಹ್ಲಾದ ವಾತಾವರಣವು ಒಂದೆಡೆ ನಮ್ಮನ್ನು ಕನಸಿನ ಲೋಕಕ್ಕೆ ಕೊಂಡೊಯ್ಯುತ್ತಿದ್ದರೆ ಮತ್ತೊಂದೆಡೆ ಆಧ್ಯಾತ್ಮಿಕತೆ ಸಾಲುಗಟ್ಟಿ

0: ಹಬ್ಬ ಹರಿದಿನಗಳ ಹರಿವು ನಮ್ಮನ್ನು ಸುಭದ್ರತೆ, ಶಿಸ್ತು, ಸದಾಚಾರ ಆಚರಣೆಗಳಿಗೆ ಏಕಾಗ್ರತೆಗೊಳಿಸುತ್ತವೆ. ಪರಶಿವನಿಂದ ಬ್ರಹ್ಮ, ಬ್ರಹ್ಮನಿಂದ ದಕ್ಷ, ದಕ್ಷನಿಂದ ಮನು, ಮನುವಿನಿಂದ ರಾಜರು, ಪ್ರಜೆಗಳು, ಪ್ರಜೆಗಳಲ್ಲಿ ಸ್ತ್ರೀ ಪುರುಷರೆಂಬ ಎರಡು ವರ್ಗಗಳು. ಪ್ರಜೆಗಳು ಸೌಖ್ಯದಿಂದ ಬಾಳಿ ಬದುಕಲೆಂದು ಇಳೆ ಗಾಳಿ ಮಳೆ ನದಿ ಬೆಟ್ಟ ಪರ್ವತ ಸೂರ್ಯ ಚಂದ್ರ ನಕ್ಷತ್ರಗಳು ಮತ್ತು ಸಕಲ ಸಂಪನ್ಮೂಲಗಳಿಂದ ಈ ಸೃಷ್ಟಿ ಸಮೃದ್ಧಿಯಾಗಿ ಆವಿರ್ಭಾವವಾಯಿತು. ಬ್ರಹ್ಮನ ಮುಖದಿಂದ ಆವಿರ್ಭವಿಸಿದ ಈ ಸೃಷ್ಟಿಯಲ್ಲಿ ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ಣವೇದ ಮುಂತಾದ ಚತುರ್ವೇದಗಳು, ಸಖ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯವೆಂಬ ಚತುರ್ವೇದ ಮೋಕ್ಷಗಳು ಹಾಗೂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಈ ಮಾನವನ ಸಾರ್ಥಕ ಬದುಕಿಗೆ ಅರ್ಥವನ್ನು ಕಲ್ಪಿಸಿದವು. ಜನಜೀವನದ ಜೀವಾಳವೆಂದೆನಿಸಿರುವ ಭೌಗೋಳಿಕ ಪರಿಸರ ಋತುಮಾನಗಳು ಜೀವಗಳ ಭಯಂಕರ ಬದುಕಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತವೆ ಎಂಬುದು ವೈಜ್ಞಾನಿಕ ಸತ್ಯವಾದರೂ ಮಾನವನ ಜೀವನ ಆಂತರಿಕ ಪರಿಣಾಮಗಳಲ್ಲಿ ಆಧ್ಯಾತ್ಮಿಕ ಪರಿಣಾಮವೂ ಒಂದಾಗಿದೆ ಮತ್ತು ವಿಶಿಷ್ಟವಾಗಿದೆ ಎಂಬ ಮಾತು ಅಷ್ಟೇ ಸತ್ಯವಾಗಿದೆ. ಇದಕ್ಕೆ ವರ್ಷ ಋತುವಿನ ಶ್ರಾವಣ ಮಾಸವೇ ನಿದರ್ಶನವಾಗಿದ್ದು ವರ್ಷದ ಎಲ್ಲಾ ಧಾರ್ಮಿಕ ಆಧ್ಯಾತ್ಮಿಕ ವಿಧಿಗಳ ಆಚರಣೆಗೆ ಈ ಶ್ರಾವಣ ಮಾಸಕ್ಕೆ ಮೀಸಲಾಗಿರುವುದು ಮೂಲ ಕಾರಣವಾಗಿದೆ. ಋತುಗಳ ರಾಜ ವಸಂತ ಋತು ಹೇಗೋ ಹಾಗೆ ಮಾಸಗಳ ರಾಜ ಶ್ರಾವಣ ಮಾಸ ಎನ್ನಬಹುದು. ಶ್ರಾವಣ ಮಾಸದಲ್ಲಿ ನಡೆಯುವ ಧರ್ಮಾಚರಣೆಯ ವಿಧಿವಿಧಾನಗಳಾದ ಜಪ, ತಪ, ವ್ರತ, ನಿಯಮ, ಪೂಜಾನುಷ್ಠಾನ, ಪುರಾಣ, ಶಾಸ್ತ್ರ, ಪ್ರವಚನೆ, ಭಜನೆ, ಕೀರ್ತನೆ, ಸತ್ಸಂಗ, ಪುಣ್ಯಕ್ಷೇತ್ರಗಳ ದರ್ಶನ, ಯಜ್ಞ, ಯಾಗ, ಹೋಮ, ಹವನ ಮುಂತಾದವುಗಳಿಗೆ ಶ್ರಾವಣ ಮಾಸವೇ ತಕ್ಕುವುದಾಗಿದೆ. ಇಂತಹ ಧಾರ್ಮಿಕ ಆಧ್ಯಾತ್ಮಿಕ ಆಚರಣೆಗಳಿಗೆ ಸಾರ್ಥಕತೆ ಪ್ರಾಪ್ತವಾಗಿದೆ ಎಂಬುದು ಇಂದಿನ ಸಾರ್ವಜನಿಕರಲ್ಲಿ ನಿಕ್ಷಿಪ್ತವಾದ ನಂಬಿಕೆಗಳಿಗೆ ನೆಲೆಯಾಗಿದೆ ಈ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಒಂದು ರೇಖೆಯಲ್ಲಿ ಬರುವ 17 ನಕ್ಷತ್ರಗಳು ಮಂಗಳಕರವಾದ ಮಳೆಗರೆದು ಧರಿಯ ಜನರಿಗೆ ಉನ್ನತ ಫಲಗಳನ್ನು ನೀಡುತ್ತವೆ ಎನ್ನಲಾಗುತ್ತದೆ. ಸಿರಿ ಸಂಪತ್ತು ವೃದ್ಧಿಗಾಗಿ ವರಮಹಾಲಕ್ಷ್ಮಿ ಪೂಜೆ, ಸಂಪತ್ತು ಶುಕ್ರವಾರ, ಸಕಲ ಸಂಕಷ್ಟಗಳಿಂದ ಮುಕ್ತಗೊಳಿಸಿ ಸಿದ್ಧಿ ನೀಡುವ ಶ್ರೀ ಸತ್ಯನಾರಾಯಣ ಪೂಜಾ ವ್ರತ, ಮಂಗಳಗೌರಿ ವ್ರತ, ವಿದ್ಯಾ ಬುದ್ಧಿ ವೃದ್ಧಿಗಾಗಿ ಶಾರದಾ ಸರಸ್ವತಿ ಮಹಾಪೂಜೆ, ನಾಡ ಹಬ್ಬವಾಗಿರುವ ನಾಗರ ಪಂಚಮಿ ಹಾಗೂ ಸಹೋದರ ಸಹೋದರಿಯರ ನಡುವಿನ ಆತ್ಮೀಯತೆ ಪ್ರೀತಿ ವಿಶ್ವಾಸಗಳ ಆಗರಕ್ಕೆ ರಕ್ಷಾಬಂಧನವೆಂದು ಅಷ್ಟೇ ಅಲ್ಲದೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾರ್ಥವಾಗಿ ಧರೆಗಿಳಿದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುಂತಾದ ಭಕ್ತಿಭಾವನ ಆಚರಣೆಯ ಹಬ್ಬಗಳ ವಿಶೇಷತೆಗಳಿಗೆ ಈ ಶ್ರಾವಣ ಮಾಸವೇ ಪ್ರಧಾನವಾಗಿದೆ ಎನ್ನುವಲ್ಲಿ ಎರಡು ಮಾತಿಲ್ಲ. ಅಂತೆಯೇ ಶ್ರಾವಣ ಸೋಮವಾರಕ್ಕೆ ಅಗ್ರಸ್ಥಾನವನ್ನು ಕಲ್ಪಿಸಲಾಗಿದ್ದು ಈ ಮಾಸದಲ್ಲಿ ಬರುವ ಎಲ್ಲಾ ಸೋಮವಾರಗಳು ಮುಕ್ತಿಯ ಸಾಧನೆಗೆ ಸೋಪಾನಗಳು ಎಂಬುದು ಶಿವಭಕ್ತರ ಅಪಾರ ನಂಬಿಕೆಯಾಗಿದೆ. ಸಾರ್ಥಕ ಶ್ರಾವಣದ ಪರಮಾರ್ಥ ಅರ್ಥ ಶ್ರವ, ಶ್ರವಿಸು, ಸುರಿಸು, ಶ್ರಾವಕ, ಮಂಗಳಕರ ಫಲಗಳನ್ನು ಗರಿಯುವ ಮೂಲಕ ಶ್ರಾವಣವಾಗಿ ರೂಪಾಂತರ ಹೊಂದಿರಬಹುದು ಅಥವಾ ಶ್ರವಣ ಅಂದರೆ ಆಲಿಸುವುದು ಎನ್ನುವ ಅರ್ಥದಲ್ಲಿ ಹೇಳುವುದು ಉಂಟು. ಶ್ರವಣೇಂದ್ರಿಯಗಳಿಗೆ ಯೋಗ್ಯವಾದ ಪರಮಾರ್ಥ ತತ್ವಧಾರಿಯನ್ನು ಶ್ರವಣ ಮಾಡಿಸುವ ಶ್ರಾವಣ ಮಾಸವೆನ್ನುವುದು ಸತ್ಯವಾಗಿದೆ. ಧಾರ್ಮಿಕ ಆಧ್ಯಾತ್ಮಿಕ ವೈಜ್ಞಾನಿಕ ಭೌಗೋಳಿಕ ಕಾರಣಗಳ ಜೊತೆಗೆ ಸ್ನೇಹ ಸೌಹಾರ್ದತೆ ಮಾನವೀಯತೆ ಆತ್ಮೀಯತೆಗಳೆನ್ನುವ ಆಪ್ತ ಭಾವನೆಗಳಿಗೆ ಸಮಾಜದಲ್ಲಿ ಕುಟುಂಬ ವ್ಯವಸ್ಥೆಯ ಅಡಿಪಾಯವು ಭಿನ್ನತ್ವದಲ್ಲಿ ಏಕತ್ವ ಸಾರುವ ಸಾತ್ವಿಕ ಬಾಳಿಗೆ ಸಂಕೇತಗಳು ಆಗಿವೆ. ಶ್ರಾವಣ ಮಾಸವು ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುವ ಚಿತ್ತ ಭಕ್ತಿ ಸೋಪಾನವಾಗಿದೆ, ಮುಕ್ತಿ ಪ್ರದಾಯಕವಾಗಿದೆ. ಬನ್ನಿ ಇದೇ ವಿಷಯವಾಗಿ ಕೇಳೋಣ. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳ ಆಚರಣೆ ಅನುಸರಣೆಗಳು ಆಸ್ತಿಕ ಸಮುದಾಯಕ್ಕೆ ಹೊಸ ಹುರುಪು ತುಂಬುತ್ತವೆ, ಹೊಸ ಕಲಿಕೆಗೆ ನಾಂದಿ ಹಾಡುತ್ತವೆ ಎಂದು ತಮ್ಮ ಮಾತಿನಲ್ಲಿ ಹೇಳುತ್ತಿದ್ದಾರೆ ಉತ್ತಮ ಬರಹಗಾರರು, ಸಾಹಿತಿಗಳು, ಕವಯಿತ್ರಿಯರಾದ ಶ್ರೀಮತಿ ಜ್ಯೋತ್ಸ್ನಾ ಹೆರೂರ್ ಅವರು.
1: ಶ್ರಾವಣ ಮಾಸದಲ್ಲಿ ಬರುವ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎಂದು ಖ್ಯಾತಿ ವೆತ್ತ ನಾಗ ಚತುರ್ಥಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಅಂದು ನಾಗ ಪ್ರತಿಮೆಯನ್ನು ಪೂಜಿಸಲಾಗುತ್ತದೆ. ಮರುದಿನ ನಾಗಪಂಚಮಿಯಂದು ಅಭ್ಯಂಜನಗೈದು ನಾಗದೇವರಿಗೆ ಕ್ಷೀರಾಭಿಷೇಕ ಮಾಡಲಾಗುತ್ತದೆ. ಅಳ್ಳಿಟ್ಟು ತಂಬಿಟ್ಟು ಎಳ್ಳುಂಡೆಯನ್ನು ಸವಿದು ಜೋಕಾಲಿಯನ್ನು ಜೀಕಲಾಗುತ್ತದೆ. ಮುಖ್ಯವಾಗಿ ಇದು ಅಣ್ಣ ತಮ್ಮಂದಿರ ಹಬ್ಬ, ಹೆಣ್ಣು ಮಕ್ಕಳು ತಮ್ಮ ಸೋದರರ ಶ್ರೇಯಸ್ಸಿಗಾಗಿ ಆಚರಿಸುವ ಹಬ್ಬ. ಶ್ರಾವಣ ಮಾಸದ ಬುಧವಾರ ಮತ್ತು ಗುರುವಾರದಂದು ಬುಧ ಬೃಹಸ್ಪತಿಯರನ್ನು ಪೂಜಿಸಲಾಗುತ್ತದೆ. ನಂತರ ಶುಕ್ರವಾರ ಶನಿವಾರದಂದು ಮಾಸ ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಶ್ರಾವಣ ಮಾಸದ ಎರಡನೆಯ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ. ಅಂದು ವಿಧ ವಿಧವಾದ ಹೂವು ಆಭರಣಗಳಿಂದ ವರಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಸಕಲ ಸಂಪತ್ತು ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಶ್ರಾವಣ ಪೌರ್ಣಮಿಯಂದು ಹಯಗ್ರೀವ ಜಯಂತಿ.

ಹಾಕಿ ಅಂದು ನೂತನ ಯಜ್ಞೋಹಿತ ಧಾರಣೆಯ ಮಹತ್ವದ ಕಾರ್ಯ ಸಾಂಗವಾಗುತ್ತದೆ. ನಂತರ ಕೃಷ್ಣ ಪಕ್ಷದ ದ್ವಿತೀಯದಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರೆಂದು ಜನಮಾನಸದಲ್ಲಿ ಚಿರಸ್ಥಾಯಿಯಾದ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅತ್ಯಂತ ವೈಭವೋಪೇತವಾಗಿ ಜರುಗುತ್ತದೆ. ನಂತರ ಕೃಷ್ಣಾಷ್ಟಮಿಯಂದು ಶ್ರೀ ಕೃಷ್ಣನ ಪೂಜೆ, ಅವನ ಜನ್ಮದಿನೋತ್ಸವ, ದಿನವಿಡೀ ಉಪವಾಸವಿದ್ದು ಕೃಷ್ಣ ಜನ್ಮದ ನಂತರ ಉಂಡಿ ಚಕ್ಕುಲಿ ಅವಲಕ್ಕಿಯ ನಡೆಯುತ್ತದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಎಂದು ದಾಸರು ಹಾಡಿ ಸ್ತುತಿಸಿದ್ದಾರೆ. ಹೀಗೆ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ಅವುಗಳ ಆಚರಣೆ ಆಸ್ತಿಕ ಸಮುದಾಯಕ್ಕೆ ಹೊಸ ಹುರುಪನ್ನು ತುಂಬುತ್ತವೆ. ಅಂತೆಯೇ ವಿಜಯದಾಸರು ಹಬ್ಬಗಳಿವೆ ನೋಡಿ ಊರ್ವಿಯೊಳಗೆ ವೈದರ್ಭಿರಮಣ ಕರುಣಾ ಬಲಿದ ಬಳಿಕ ಎಂದು ಹಾಡಿದ್ದಾರೆ.

0: ಹೌದು ಸ್ನೇಹಿತರೆ, ಜೋತ್ಸ್ನಾ ಹೆರೂರ್ ಅವರು ಹೇಳಿದ್ದು ಅಕ್ಷರ ಸತ್ಯವಾದ ನುಡಿಗಳು. ಈಗಾಗಲೇ ಹೇಳಿದಂತೆ ಪ್ರತಿ ವತ್ಸರದಲ್ಲಿ ಸರ್ವಶ್ರೇಷ್ಠವಾದ ಮಾಸ ಎಂದ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಬರುವ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಅಪರೂಪದ ಬಾಂಧವ್ಯ ಬೆಸೆಯುವ ದೋರ ಕಟ್ಟುವ ಹಬ್ಬ ರಾಖಿ ಹಬ್ಬ. ಸಕಲ ಒಡ ಹುಟ್ಟಿದವರ ಪ್ರೀತಿ ಬಾಂಧವ್ಯ ಬೆಸೆಯುವ ಸ್ನೇಹ ಮಮತೆ ಭರವಸೆ ಇಡಿಯಾಗಿ ಕೈ ಸೇರುವ ಹಬ್ಬ ಎಂದರೆ ರಾಖಿ ಹಬ್ಬ. ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಬ್ಬವನ್ನು ನೂಲು ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಅಣ್ಣ ತಂಗಿ ಹಾಗೂ ಅಕ್ಕ ತಮ್ಮಿಂದರ ಪ್ರೀತಿ ಭಾವನಾತ್ಮಕತೆಯನ್ನು ಸೂಚಿಸುತ್ತದೆ. ತವರು ಮನೆಯ ನೆನಪು, ರಕ್ಷಣೆ, ನೋವು ನಲಿವುಗಳಲ್ಲಿ ಅಣ್ಣ ತಮ್ಮಂದಿರ ಬೆಂಬಲ ಮತ್ತು ಅಕ್ಕ ತಂಗಿಯರ ಅನ್ಯೋನ್ಯತೆಯ ಕುರಿತು ಮೂಲೆ ಮೂಲೆಗಳಲ್ಲಿ ಈ ಹಬ್ಬವನ್ನು ಮನಮುಟ್ಟುವಂತೆ ಆಚರಿಸಲ್ಪಡುತ್ತದೆ. ಇದೇ ವಿಷಯವಾಗಿ ಹೇಳುತ್ತಾ ರಕ್ಷಾಬಂಧನ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಬಾಂಧವ್ಯ ಆತ್ಮೀಯತೆಯನ್ನು ಗಟ್ಟಿಗೊಳಿಸುತ್ತದೆ, ಸಮಾಜದಲ್ಲಿ ಮಹಿಳೆಯರ ಗೌರವವನ್ನು ಇಮ್ಮಡಿಸುತ್ತದೆ ಎಂದಿದ್ದಾರೆ ಶ್ರೀಯುತ ವಿಜಯೇಂದ್ರ ಅರ್ಚಕರು. ಬನ್ನಿ ಅವರ ಮಾತಿನಲ್ಲಿ ಕೇಳೋಣ.
1: ನನ್ನ ಹೆಸರು ವಿಜಯೇಂದ್ರ ಅರ್ಚಕ್. ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ಎಂದು ಬರುವ ರಕ್ಷಾಬಂಧನ ಬಹಳ ಅಪೂರ್ವವಾದದ್ದು. ಸಹೋದರ ಸಹೋದರಿಯರ ಪ್ರೀತಿಯ ಬಾಂಧವ್ಯ ಅಷ್ಟೇ ಅಲ್ಲದೆ ಕುಟುಂಬದ ಬಾಂಧವ್ಯ, ಪರಸ್ಪರ ಗೌರವ, ಕಾಳಜಿ ಮತ್ತು ಸಾಮಾಜಿಕ ಏಕತೆಯನ್ನು ಸಾರುವಂತಹ ಒಂದು ವಿಷಯವಾಗಿದೆ. ಹಿಂದಿನಿಂದಲೂ ನಮ್ಮ ಕುಟುಂಬ ವ್ಯವಸ್ಥೆಯಲ್ಲಿ ಸಹೋದರ ಸಹೋದರಿಯರ ನಡುವೆ ಪ್ರೀತಿ ಮತ್ತು ಆತ್ಮೀಯತೆಯನ್ನು ಗಟ್ಟಿಗೊಳಿಸುತ್ತಿದೆ. ರಾಖಿ ಕಟ್ಟುವುದು ಕೇವಲ ಸಾಮಾಜಿಕವಾಗಿ ಅಲ್ಲದೆ ಕೇವಲ ಒಂದು ಹಬ್ಬವಾಗಿ ಆಚರಿಸುವುದಷ್ಟೇ ಅಲ್ಲ, ಸಹೋದರಿಯರನ್ನು ಗೌರವದಿಂದ ಕಾಣುವುದು, ಸಹೋದರಿಯರನ್ನು ಕಾಳಜಿಯಿಂದ ನೋಡಿಕೊಳ್ಳುವುದು ಕೂಡ ಸಹೋದರರ ಕರ್ತವ್ಯವಾಗಿರುತ್ತದೆ. ಹಾಗಾಗಿ ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಅವರ ಸುರಕ್ಷತೆ, ಗೌರವ ಮತ್ತು ಅವರಿಗೆ ನಾವು ಸಮಾಜದಲ್ಲಿ ನೀಡುವಂತಹ ಕಳಕಳಿಯ ಬಗ್ಗೆ ಅರಿವು ಮೂಡಿಸುವುದು ಅತ್ಯವಶ್ಯಕವಾಗಿದೆ. ಸಹೋದರ ಸಹೋದರಿಯರು ಕೇವಲ ಸಾಮಾಜಿಕವಾಗಿ ಜಾತಿ, ಧರ್ಮ, ಭಾಷೆ ಮತ್ತು ಪ್ರದೇಶ ಇವೆಲ್ಲವನ್ನು ಮೀರಿ ಬಿಡದಂತಹ ಒಂದು ಹಬ್ಬ ರಾಖಿ ಬಂಧನ. ಕುಟುಂಬಗಳು ಕೂಡಿ ವಿಶೇಷವಾಗಿ ರಾಖಿ ಹಬ್ಬವನ್ನ ಆಚರಣೆ ಮಾಡಿ ಹಿರಿಯರನ್ನು ಹಿರಿಯರು ಆತ್ಮೀಯ ಭಾವದಿಂದ ಕಾಣುವುದು ಹಾಗೂ ಹಿರಿಯರನ್ನು ಕಿರಿಯರು ಗೌರವದಿಂದ ಕಾಣುವುದು ಈ ಹಬ್ಬದ ಮುಖ್ಯ ವೈಶಿಷ್ಟ್ಯವಾಗಿದೆ. ತಂದೆ ತಾಯಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಸಹೋದರ ಸಹೋದರಿಯರ ಬಾಂಧವ್ಯ ಅತ್ಯಂತ ಗಟ್ಟಿಮುಟ್ಟಾಗಿರುತ್ತದೆ. ಇಂತಹ ಒಂದು ಸಂಸ್ಕೃತಿ ಕೇವಲ ಭಾರತದಲ್ಲಿ ನೋಡಲು ಸಿಗುತ್ತದೆ ಹೊರತು ಬೇರೆ ದೇಶಗಳಲ್ಲಿ ಇಲ್ಲ. ಹಾಗಾಗಿ ನಮ್ಮ ಭಾರತ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದಿದೆ. ಹಾಗಾಗಿ ಆ ರಕ್ಷಾಬಂಧನ ಕಾರ್ಯಕ್ರಮ ಅಥವಾ ಹಬ್ಬ ವೈಜ್ಞಾನಿಕ ಹಾಗೂ ಸಾಮಾಜಿಕವಾಗಿ ಬಹಳ ಮಹತ್ವವನ್ನು ಪಡೆದುಕೊಂಡು

0: ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ನಾವು ಬಹಳ ಮುಖ್ಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಯತ್ರ ನಾರ್ಯ ಪೂಜ್ಯಂತೆ ತತ್ರ ರಮಂತೆ ದೇವತಾ. ಹಾಗಾಗಿ ನಾವು ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಆಯಿತು ಹಾಗೂ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಅವರಿಗೆ ಉಡುಗೊರೆಯನ್ನು ಕೊಟ್ಟು ಅವರನ್ನು ಸಂರಕ್ಷಿಸುವಂತಹ ಕಾರ್ಯಗಳು ನಡೆಯುತ್ತವೆ. ಈ ರಕ್ಷಾಬಂಧನ ಅನ್ನೋದು ಕೇವಲ ಇವತ್ತಿಂದಷ್ಟೇ ಅಲ್ಲ, ಹಿಂದಿನಿಂದಲೂ ಕೂಡ ಮಹಿಳೆಯರ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು, ಮಹಿಳೆಯರ ಸಂರಕ್ಷಣೆ ನಮ್ಮ ಮುಖ್ಯ ಕರ್ತವ್ಯ ಅನ್ನುವಂತಹ ವಿಷಯ ನಮಗೆ ಮೊದಲಿನಿಂದಲೂ ಗೊತ್ತಿದೆ. ಹಾಗಾಗಿ ಅವುಗಳ ರೂಪವನ್ನು ನಾವು ಹಬ್ಬದಲ್ಲಿಯೂ ಕಾಣಬಹುದು.
1: ರಾಖಿ ಹಬ್ಬ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ಆತ್ಮೀಯ ಬಾಂಧವ್ಯದ ಸಂಕೇತವಾಗಿದೆ. ಮದುವೆಯಾಗಿ ಪತಿಯ ಮನೆಯಲ್ಲಿ ಹೋದ ತಂಗಿಗೆ ಅಣ್ಣನೇ ಧೈರ್ಯ ಹಾಗೂ ಆಸರೆ ಅಲ್ಲವೇ? ಅಣ್ಣನಿದ್ದರೆ ಹಬ್ಬ, ತಂಗಿ ಇದ್ದರೆ ತವರು ಎಂಬಂತೆ ಅಣ್ಣ ತಂಗಿಯರ ನಡುವಿನ ನಿಸ್ವಾರ್ಥ ಪ್ರೀತಿಯನ್ನು ರಾಖಿ ಹಬ್ಬ ಸಾರುತ್ತದೆ. ಕಷ್ಟದ ಕಾಲದಲ್ಲಿ ತಂಗಿಗೆ ಒದಗುವ ಅಣ್ಣನ ಪ್ರೀತಿ ವರ್ಣನಾತೀತವಾಗಿದೆ. ತಾಯಿಯನ್ನು ಕಳೆದುಕೊಂಡ ತಾಯಿಯಂತೆ ತಮ್ಮನನ್ನು ಜೋಪಾನ ಮಾಡುವ ಅಣ್ಣ ತಮ್ಮಂದಿರ ವಾತ್ಸಲ್ಯ ರಾಖಿ ಹಬ್ಬದಲ್ಲಿ ಕಾಣುತ್ತದೆ. ಯಾವುದೇ ಸ್ವಾರ್ಥವಿಲ್ಲದ ಕರುಳಿನ ಸಂಬಂಧದ ಸೆಳೆತ, ಹೆಣ್ಣು ಅನುಭವಿಸುವ ಕಷ್ಟಗಳಿಗೆ ಅಣ್ಣ ತಮ್ಮಂದಿರ ನೀಡುವ ಮಾನಸಿಕ ಹಾಗೂ ಭೌತಿಕ ಧೈರ್ಯ, ವಿಶ್ವಾಸ, ಬೆಂಬಲ ಹೆಣ್ಣಿಗೆ ಮನೋಬಲವನ್ನು ನೀಡುತ್ತದೆ. ಬನ್ನಿ, ರಾಖಿ ಹಬ್ಬದ ಮಹತ್ವದ ಕುರಿತು ಅಧ್ಯಾಪಕಿ ಪ್ರಭಾ ದಳ್ಳೂರಿ ಅವರ ಮಾತಿನಲ್ಲಿ ಕೇಳೋಣ.
2: ರಾಖಿ ಪೂರ್ಣಿಮಾ ಅಥವಾ ರಕ್ಷಾಬಂಧನ. ರಕ್ಷಾ ಎಂದರೆ ರಕ್ಷಣೆ, ಬಂಧನ ಎಂದರೆ ಇಲ್ಲಿ ಸಂಬಂಧ. ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವನ್ನು ಹೆಚ್ಚಿಸುವ ಹಬ್ಬ. ಅಣ್ಣ ತಂಗಿಯರ ಅಕ್ಕ ತಮ್ಮಂದಿರ ನಡುವಿನ ಪ್ರೇಮಾನುರಾಗಕ್ಕೆ ಪರಸ್ಪರ ರಕ್ಷಣೆಯ ಪ್ರತೀಕವಾಗಿ ಆಚರಿಸುವ ಪವಿತ್ರವಾದ ಹಬ್ಬ ಇದು. ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಅಣ್ಣ ತಮ್ಮಂದಿರ ಹಣೆಗೆ ಕುಂಕುಮ ಹಚ್ಚಿ ಕೈಗೆ ಅಕ್ಕ ತಂಗಿಯರು ಪವಿತ್ರವಾದ ದಾರ ಅಥವಾ ರಾಖಿಯನ್ನು ಕಟ್ಟುತ್ತಾರೆ. ಈ ದಾರವು ಪ್ರೀತಿ, ಕಾಳಜಿ ಮತ್ತು ಆದರವನ್ನು ಪ್ರತಿನಿಧಿಸುತ್ತದೆ. ನಂತರ ಮಿಠಾಯಿಯನ್ನು ತಿನ್ನಿಸುವ ಮತ್ತು ಆರತಿಯನ್ನು ಮಾಡುವ ಪದ್ಧತಿ ಇದೆ. ನಮ್ಮ ಭಾರತ ದೇಶದಲ್ಲಿ ವಿವಿಧ ಪ್ರಾಂತಗಳಲ್ಲಿ ಈ ಹಬ್ಬವನ್ನು ಬೇರೆ ಬೇರೆ ಹೆಸರುಗಳಿಂದ ಆಚರಿಸುತ್ತಾರೆ. ಮಹಾರಾಷ್ಟ್ರದಲ್ಲಿ ನರಳಿ ಪೌರ್ಣಿಮಾ, ಪಶ್ಚಿಮ ಬಂಗಾಳದಲ್ಲಿ ಝಲಾನ್ ಪೌರ್ಣಿಮಾ, ಒಡಿಶಾದಲ್ಲಿ ಗಂಹಾ ಪೌರ್ಣಿಮಾ ಎನ್ನುವ ಹೆಸರುಗಳಿಂದ ಹಬ್ಬವನ್ನು ಆಚರಿಸುತ್ತಾರೆ. ಮಹಾರಾಷ್ಟ್ರದ ಕರಾವಳಿ ಪ್ರದೇಶದಲ್ಲಿ ಮೀನುಗಾರರು ಸಮುದ್ರ ದೇವರಿಗೆ ತೆಂಗಿನಕಾಯಿಗಳನ್ನು ಸಮರ್ಪಿಸುತ್ತಾರೆ ಮತ್ತು ಮನೆಗಳಲ್ಲಿ ಹಸಿ ಕೊಬ್ಬರಿಯಿಂದ ಮಾಡಿದ ಮಿಠಾಯಿಗಳನ್ನು ತಯಾರಿಸುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಝಲಾನ್ ಯಾತ್ರೆಯನ್ನು ಏರ್ಪಡಿಸಿ ರಾಧಾಕೃಷ್ಣರನ್ನು ಪೂಜಿಸುತ್ತಾರೆ ಮತ್ತು ಕೊಬ್ಬರಿ, ಖರ್ಜೂರ, ಬೆಲ್ಲ ಅಥವಾ ಸಕ್ಕರೆಯಿಂದ ಖಾದ್ಯಗಳನ್ನು ಮಾಡಿ ನೈವೇದ್ಯಕ್ಕೆ ಬಿಡುತ್ತಾರೆ. ಒರಿಸ್ಸಾದಲ್ಲಿ ಗಂಹಾ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಬಲರಾಮ ದೇವರು ಹುಟ್ಟಿದ ಹಬ್ಬವೆಂದು ಮನೆಗಳಲ್ಲಿ ಹಸುಗಳನ್ನು ಪೂಜಿಸುತ್ತಾರೆ. ಅಕ್ಕಿ ಹಾಗೂ ಉದ್ದಿನ ಬೇಳೆ ನೆನೆಸಿ ರುಬ್ಬಿಕೊಂಡು ಆ ಹಿಟ್ಟಿನಲ್ಲಿ ಬೆಲ್ಲ ಮತ್ತು ಕೊಬ್ಬರಿ ಮಿಶ್ರಣವನ್ನು ಇರಿಸಿ ಕಡುಬಿನ ಹಾಗೆ ಬೇಯಿಸುತ್ತಾರೆ. ಉಪನಯನವಾದ ಗಂಡಸರು ಈ ದಿನ ತಮ್ಮ ಹಳೆಯ ಜನಿವಾರವನ್ನು ತ್ಯಜಿಸಿ ಹೊಸದಾದ ಯಜ್ಞೋಪವೀತವನ್ನು ಧರಿಸುತ್ತಾರೆ. ಈ ಹಬ್ಬವು ಕೇವಲ ರಕ್ತ ಹಂಚಿಕೊಂಡ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರ ಬಂಧನವಲ್ಲ. ಸಮಾಜದಲ್ಲಿ ಪ್ರೇಮ, ವಿಶ್ವಾಸ ಇವುಗಳನ್ನು ಹೆಚ್ಚಿಸುವಂತಹ ಸಾರ್ವತ್ರಿಕ ಬಂಧನದ ಸಂಕೇತ. ಭಾರತದ ಒಂದು ಪವಿತ್ರವಾದ ಮತ್ತು ಅರ್ಥಪೂರ್ಣವಾದ ಹಬ್ಬಗಳಲ್ಲಿ ಒಂದಾಗಿದೆ ರಕ್ಷಾಬಂಧನ ಹಬ್ಬ. ಏಕೆಂದರೆ ಪರಸ್ಪರ ಪ್ರೀತಿ, ಕಾಳಜಿ ಮತ್ತು ವಿಶ್ವಾಸವನ್ನು ಸರಳ ಹಾಗೂ ಶಕ್ತಿಯುತವಾಗಿ ಸಮಾಜದಲ್ಲಿ ನೆಲೆಗೊಳಿಸಲು ಸಹಾಯ ಮಾಡುತ್ತದೆ. ಪವಿತ್ರ ದಾರವನ್ನು ಕಟ್ಟಿಯಾಗಲಿ, ಶುಭಾಶಯಗಳ ವಿನಿಮಯದಿಂದಾಗಲಿ, ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸುವುದರಿಂದ ಸಂತೋಷ ಇಮ್ಮಡಿಯಾಗುತ್ತದೆ. ವೈಷಮ್ಯಗಳು ದೂರವಾಗಿ ಸಮಾಜ, ದೇಶ ಅಭಿವೃದ್ಧಿ ಹೊಂದುತ್ತದೆ.

ಇನ್ನು ರಾಖಿ ಹಬ್ಬವು ಒಂದು ರಾಜ್ಯ ರಾಷ್ಟ್ರಕ್ಕೆ ಸೀಮಿತವಾಗದೆ ಇದು ದೇಶ ವಿದೇಶದಲ್ಲಿ ನೆಲೆಸಿದ ಪ್ರತಿಯೊಬ್ಬರ ಭಾವನಾತ್ಮಕ ಹಬ್ಬವಾಗಿದೆ. ಭಾರತದ ಗಡಿ ಕಾಯುವ ಸೈನಿಕರ ಈ ಹಬ್ಬವನ್ನು ಅತ್ಯಂತ ಮನೋಜ್ಞವಾಗಿ ಹೆಮ್ಮೆಯಿಂದ ಆಚರಿಸಲಾಗುತ್ತದೆ. ಕುಟುಂಬದಿಂದ ದೂರವಿದ್ದ ದೇಶ ರಕ್ಷಿಸುವ ಯೋಧರಿಗೆ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಗಡಿಯೆರಳಿ ಅಥವಾ ಅಂಚೆ ಮೂಲಕ ರಾಖಿ ಕಳಿಸಿ ಪ್ರೀತಿ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ದೇಶದ ಹಲವು ಭಾಗಗಳಿಂದ ಯುವತಿಯರು ಹಾಗೂ ಸಂಘ ಸಂಸ್ಥೆಗಳು ಸಾವಿರಾರು ರಾಖಿಗಳನ್ನು ಸೈನಿಕರಿಗೆ ಕಳುಹಿಸಿ ಸುರಕ್ಷತೆ ಭರವಸೆಯನ್ನು ನೀಡುತ್ತಾರೆ. ಇದು ಕೇವಲ ಅಣ್ಣ ತಂಗಿಯ ಹಬ್ಬವಲ್ಲ, ದೇಶವನ್ನು ಕಾಯುವ ಸೈನಿಕರಿಗೆ ಸಂಪೂರ್ಣ ದೇಶವೇ ಕುಟುಂಬವೆಂಬ ವಸುದೈಕ ಕುಟುಂಬಕಂ ಎನ್ನುವ ಭಾವನೆ ಮೂಡಿಸುತ್ತದೆ. ರಕ್ಷಾಬಂಧನ ಪರ್ವವು ಒಡಹುಟ್ಟಿದವರೊಂದಿಗೆ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವ ಬಾಂಧವ್ಯಗಳಿಗೆ ತಳಹದಿಯಾಗಿದೆ ರಾಖಿ ಹಬ್ಬ. ಅಣ್ಣ ತಮ್ಮಂದಿರ ಶ್ರೇಯಸ್ಸು ಕಾಳಜಿ ಹೊತ್ತ ಸಹೋದರಿಯರು ತಮ್ಮ ಸಹೋದರರಿಗೆ ನೂರಾರು ಹಾರೈಕೆಗಳಿಂದ ಹಸ್ತಕ್ಕೆ ರಾಖಿ ಕಟ್ಟುವುದು ಅಷ್ಟೇ ಪ್ರೀತಿ ವಿಶ್ವಾಸ ಭರವಸೆಗೆಯುತ್ತ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಭದ್ರತೆ ವಚನೀಯ ಕೊಡುವುದು ಈ ಹಬ್ಬದ ವಿಶೇಷತೆ. ಅಂದಿನ ದಿನ ಇಲ್ಲಿ ಕೋಪ ಮನಸ್ತಾಪಗಳಿಗೆ ಅಸೂಯೆಗಳಿಗೆ ವಿದಾಯ ಹೇಳಿ ಹರ್ಷ ಉಲ್ಲಾಸದಿಂದ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ವೈಶಿಷ್ಟ್ಯತೆಯನ್ನು ತರುತ್ತದೆ. ಅಷ್ಟೇ ಅಲ್ಲದೆ ಪೌರಾಣಿಕ ಪುರಾಣ ಕಥೆಗಳಲ್ಲಿ ರಕ್ಷಾಬಂಧನದ ವಿವರಣೆ ಸಾಕಷ್ಟು ನಮಗೆ ಮನಗತವಾಗುತ್ತದೆ. ರಾಜ ಬಲಿ ಮತ್ತು ಮಹಾಲಕ್ಷ್ಮಿಯ ಕತೆ, ಕೃಷ್ಣ ಮತ್ತು ದ್ರೌಪದಿಯ ಕತೆ, ಇಂದ್ರ ಮತ್ತು ಶಚಿಯ ಕತೆ, ಯಮ ಮತ್ತು ಯಮುನಿಯರ ಕತೆ, ಹೀಗೆ ಅನೇಕ ಪೌರಾಣಿಕ ಪುರಾಣ ಕಥೆಗಳು ನಮಗೆ ಆಪತ್ಕಾಲದಲ್ಲಿಯ ರಕ್ಷಾ ಧೋರಣ ಧಾರಣೆ ರಕ್ಷಣೆಯನ್ನು ಕಲ್ಪಿಸಿವೆ ಎನ್ನುವುದು ಸರ್ವಸಮ್ಮತವಾದ ರಕ್ಷಾಬಂಧನ ಹಬ್ಬದ ಆಂತರ್ಯವಾಗಿದೆ. ರಕ್ಷಾಬಂಧನ ಹಬ್ಬ ಕೇವಲ ನೂಲು ಧಾರೆ ಎಂದು ಬಗೆಯದಿರಿ, ಇದರಲ್ಲಿ ಇದೆ ಸಹಸ್ರಾರು ಸುಭದ್ರತೆಯ ರಕ್ಷಣೆ ಸಂಕಲ್ಪಗಳು, ಸಹಭಾತೃತ್ವದ ನಾದಗಳು, ವಿಶ್ವ ಮಾನವ ಜನಮನ ಮತಂ ವಿಶ್ವಪಥಂ ಎನ್ನುವ ವಿಶಾಲ ಮನೋಭಾವನೆಗಳ ವಸುದೈಕ ಕುಟುಂಬದ ಒಗ್ಗಟ್ಟಿನ ಮಜಲಿಯಾಗಿದೆ. ಸಮಸ್ತ ಶ್ರೋತೃ ಬಂಧುಗಳಿಗೆ ಹಾಗೂ ಸೋದರ ಸೋದರಿಯರಿಗೆ ರಕ್ಷಾಬಂಧನ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮಸ್ಕಾರ. ಇದುವರೆಗೆ

ರಕ್ಷಾಬಂಧನ ಅಭಿಪ್ರಾಯಗಳಿಂದ ಕೂಡಿದ ವಿಶೇಷ ಕಾರ್ಯಕ್ರಮ ಪ್ರಸಾರಗೊಂಡಿತು. ಕಾರ್ಯಕ್ರಮದ ನಿರೂಪಣೆ ಹಾಗೂ ಸಂಯೋಜನೆ ಶ್ರೀಮತಿ ಪರಿಮಳಾ ದೇಶಪಾಂಡೆ. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ಗುರುವಾರದ ಮಧ್ಯಾಹ್ನ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತದೆ. ನಮ್ಮ ಕಾರ್ಯಕ್ರಮವನ್ನು ಕೇಳಲು ಮರೆಯದಿರಿ. ಅಲ್ಲಿವರೆಗೆ ನಿಮ್ಮ ಪರಿಮಳಾ ದೇಶಪಾಂಡೆಗೆ ಅಪ್ಪಣೆ ನೀಡಿ ವಂದನೆಗಳು.